0: ಪ್ರಸಾದ ಕರುಣಾಲಯ ಹೇ ಅರ್ಕಾಲಯ
1: ಹೇ ಮಂಡನ ಹೇ
0: ಜಗದೀಶ್ವರ ಹೇ ಪರಮೇಶ್ವರ ಹೇ
1: ಕಲ್ಕಾರಣ ಹೇ।